ಯೋಗನ ಮೇಲೆ ವೇಸ, ಯೋಗನ ಮೇಲೆ ವೇಸ. ನಾನಕ ಕರ್ ಬೈಠಿಯಾ ಯೋಗ ಪಾಯಿಯ, ನಾನಕ ಕರ್ ಬೈಠಿಯಾ ಯೋಗ ಪಾಯಿಯ.